ವರಮಳಿಗ ನಟ ವಿಭೀಷಣ ಭಟ್ಟ ಮುಗಟ್ಟೆ ನಟ ಚತನ ಮರುಲ ವರಮಳಿಗ ನಟ ವಿಭೀಷಣ ಭಟ್ಟ ಮುಗಟ್ಟೆ ನಟ ಎಲ್ಲಗ ಅಯೋಧ್ಯಗು ಹೇಳಿಕಟ ಇಂದ್ರಾಹುಲ ಕೋಕೊಲು ವಿಚ್ಚ ನಟ ಎದಗ ಅಯೋಧ್ಯಗು ಹೇಳಿಕಟ ಇಂದ್ರಾಹುಲ ಕೋಕೊಲು ವಿಚ್ಚ ನಟ ಹೊಸಗ ಶಿವೆಂಕಟಗಿರಿ ನಿವಾಸ ಮಠ ಭುವನ ಮೂಲ ಗುಣ ಧರಿಸ ನಟ ಹೊಸಗ ಶಿವೆಂಕಟಗಿರಿ ನಿವಾಸ ಮಠ ಭುವನ ಮೂಲ ಗುಣ ಧರಿಸ ನಟ ಸುಸರಕು ಸುಸ್ವಾಧಿಕ ಮುಳುತನಂದು ಹೋಗುತ್ತ ಮುನ್ನಾಡು ಕೂಡ ರೊಯ್ಯಿದಳು.